0: ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮರ್ತೃಗಾಮೀ ಸನೋವತು ದೀನಬಂಧುಂ ಕೃಪಾಸಿಂಧುಂ ಸರ್ವಕಾರಣಕಾರಣಂ ಸರ್ವರಕ್ಷಾಕರಂ ವಂದೇ ಸ್ಮರ್ತೃಗಾಮೀ ಸನೋವತು ಶರಣಾಗತ ದೀನಾರ್ಥೋ ಪರಿತ್ರಾಣ ಪರಾಯಣಂ ನಾರಾಯಣ ವಿಹಂ ವಂದೇ ಸ್ಮರ್ತೃಗಾಮೀ ಸನೋವತು ಸರ್ವಾನರ್ಥಹರಂ ದೇವಂ ಸರ್ವಮಂಗಲಮಂಗಲಂ ಸರ್ವಕ್ಲೇಶಹರಂ ವಂದೇ ಸ್ಮರ್ತೃಗಾಮೀ ಸನೋವತು ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಭಕ್ತಕೀರ್ತಿ ವಿವರ್ಧನಂ ಭಕ್ತಾಭೀಷ್ಟಪ್ರದಂ ವಂದೇ ಸ್ಮರ್ತೃಗಾಮೀ ಸನೋವತು ಶೋಷಣಂ ಪಾಪಪಂಕಸ್ಯೋ ದೀಪನಂ ಜ್ಞಾನತೇಜಸಃ ತಾಪಃ ಪ್ರಶಮನಂ ವಂದೇ ಸ್ಮರ್ತೃಗಾಮೀ ಸನೋವತು ಸರ್ವರೋಗಪ್ರಶಮನಂ ಸರ್ವರೀಡಾನಿವಾರಣಂ ಆಪದುದ್ಧರಣಂ ವಂದೇ ಸ್ಮರ್ತೃಗಾಮೀ ಸನೋವತು ಜನ್ಮಸಂಸಾರಬಂಧಘ್ನಂ ಸ್ವರೂಪಾನಂದದಾಯಕಂ ನಿಶ್ರೇಯಸಕರಂ ವಂದೇ ಸ್ಮರ್ತೃಗಾಮೀ ಸನೋವತು ಜಯಲಾಭಯಶಃ ಕಾಮ ದಾತುರ್ದತ್ತಸ್ಯ ಯಸ್ತವಂ ಭೋಗಮೋಕ್ಷಪ್ರದಸ್ಯೇವಂ ಪ್ರಪಠೇತ್ ಸ ಕೃತಿ ಭವೇತ್. ಇತಿ ಶ್ರೀ ಜಯಲಾಭಾರಿಕರಂ ಶ್ರೀ ದತ್ತಸ್ತೋತ್ರಂ ಸಂಪೂರ್ಣಂ.
1: ಮಂಗಲ್ ಪ್ರಭಾತ್ ಕಾರ್ಯಕ್ರಮಾತ್ ಸುರುವಾತಿಲಾ ಶ್ರೀ ವೈಶಂಪಾಯನ್ ಗುರುಜಿ ಯಾಂಚ್ಯ ಸ್ವರಾತ್ ದತ್ತಸ್ತೋತ್ರ ಆಪಣ ಐಕಲಾತ್. ಕಾರ್ಯಕ್ರಮಾತ್ ಆತಾ ಐಕುಯಾ ಸಂತ ಏಕನಾಥ್ ಮಹಾರಾಜ್ ಯಾಂಚ ಅಭಂಗ ಪ್ರದೀಪ್ ಧೋಂಡ್ ಯಾಂಚ್ಯ ಸ್ವರಾತ್.